ಕರ ಕರಿಸ ಕಾಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು ಸಡುಗುಡು.

ತವ ಸುಪ್ರಭಾತಂ ಶ್ರೀಮನ್ನಭೀಷ್ಟ ವರದಾಖಿಲ ಲೋಕ ಬಂಧೋ ಶ್ರೀ ಶ್ರೀನಿವಾಸ ಜಗದೇಕ ದಯೈಕ ಸಿಂಧೋ ಶ್ರೀದೇವತಾ ಗೃಹ ಭುಜಾಂತ

ತ್ಪಾದ ಧೂಳಿ ಭರಿತ ಸ್ಫುರಿತೋತ್ತಮಾಂಗಾ ಸ್ವರ್ಗಾಪವರ್ಗದಿರಪೇಕ್ಷ ನಿಜಾಂತರಂಗಾ ಕಲ್ಪಾಗಮಾಕಲ ನಯಾಕುಲತಾಂ ಲಭಂತೆ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ತದ್ಗೋಪುರಾಗ್ರ ಶಿಖರಾಣಿ ನಿರೀಕ್ಷಮಾಣಾಃ ಸ್ವರ್ಗಾಪವರ್ಗ ಪದವೀಂ ಪರಮಾಂ ಶ್ರಯಂತಃ ಮರ್ತ್ಯಾ ಮನುಷ್ಯ ಭುವನೇ ಮತಿಮಾಶ್ರಯಂತೆ ಶ್ರೀ ವೆಂಕಟಾಚಲಪತೆ

ಜಟಾಚಲಪತೆ ತವ ಸುಪ್ರಭಾತಂ ಕಂದರ್ಪದರ್ಪಹರ ಸುಂದರ ದಿವ್ಯಮೂರ್ತೆ ಕಾಂಡಾಕುಜಾಂಬುರ್ಭ ಕುಡ್ಮಲ ಲೋಲ ದೃಷ್ಟೆ ಕಲ್ಯಾಣ ನಿರ್ಮಲ ಗುಣಾಕರ ದಿವ್ಯ ಕೀರ್ತೆ ಶ್ರೀ ವೆಂಕಟಾಚಲಪತೆ ತವ ಸುಪ್ರಭಾತಂ ಮೀನಾಕೃತೆ ಕಮಠ ಕೋಲ ನೃಸಿಂಹವನ್ನಿಂ ಸ್ವಾಮಿನ್ ಪರಶ್ವತ ತಪೋಧನ

ಯೇ ಮಾನವಾ ಪ್ರತಿದಿನ ಪಠಿತು ಪ್ರವೃತ್ತ ತೇಷಾಂ ಪ್ರಭಾತ ಸಮಯೇ ಸ್ಮೃತಿರಂಗಭಾಜಾಂ ಪ್ರಜ್ಞಾಂ ಪರಾರ್ಥ ಸುಲಭಾಂ ಪರಮಾಂ ಪ್ರಸೂತೆ ಕಮಲಾ ಕುಚ ಚೂಚುಕ ಕುಂಕು

ಚತುರ್ಮುಖ ಷಣ್ಮುಖ ಪಂಚಮುಖ ಪ್ರಮುಖಾಖಿಲ ದೈವತ ಮೌಲಿಮಣೆ ಶರಣಾಗತ ವತ್ಸಲ ಸಾರ ನಿಧೆ ಪರಿಪಾಲಯ ಮಾಂ ವೃಷ ಶೈಲಪತೆ ಅತಿವೇಲತಯಾ ತವ ದುರ್ವಿಷಹೈರನು ವೇಲ ಕೃತೈರ ಪರಾಧ ಶತೈಃ ಹರಿತಂ ತ್ವರಿತಂ ವೃಷ ಶೈಲಪತೆ ಪರಯಾ ಕೃಪಯಾ ಪರಿಪಾಹಿ ಹರೇ ಅಧಿವೇಂಕ.

ಔಷಧ ಕೋಟಿ ವೃತಸ್ಮರ ಕೋಟಿ ಸಮಾತ್ ಪ್ರತಿವಲ್ಲವಿಕಾಭಿಮತಾ ಸುಖದಾ ವಸುದೇವ ಸುತಾನ್ನ ಪರಂಕಲಯೇ ಅಭಿರಾಮ ಗುಣಾಕರ ದಾಶರಥೇ ಜಗದೇಕ ಧನುರ್ಧರ ಧೀರಮತೆ ರಘುನಾಯಕ ರಾಮ ರಮೇ